ಸಾಕಿನ ಅದಿನ ಕುಮನ್ನನಯ್ಯ ಚೆಲ್ವಗು ನೀ ಪದ ಪಲ್ಲವಂ ಮತ್ತನು ಕುಲಕಾಗ್ರ